ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ, 2026 ಇಸ್ವಿಯ ಸೆಪ್ಟೆಂಬರ್ ತಿಂಗಳ 28 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಶ್ವೀಜ ಮಾಸದ 6 ದಿನ. ಈಗ ಸಮಯವಾಗುತ್ತಲಿದೆ 5:59. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ 102.1 MHz ತರಂಗಾಂತರಗಳ ಮೇಲೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಗಾಯತ್ರಿ ಹೆಗಡೆ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ವಸಂತಕುಮಾರ ಪೆರ್ಲಾ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು ಕುಷ್ಟಗಿ ತಾಲೂಕಿನ ಕೊರಡುಕೇರ ಗ್ರಾಮದ ಬಸಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ಹಾಗೂ 9:05 ಭಾವಗೀತೆಗಳನ್ನು ಆಲಿಸಲಿದ್ದೀರಿ ಹಾಗೂ 7:45 ಹಾಗೂ 9:45 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆಯುರ್ವೇದ ಔಷಧಿಗಳ ಸೇವೆಯ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಗಿರಿಜಾ ಮಾಲಿಪಾಟೀಲ್ ಅವರಿಂದ ಗಜಲ್ ವಾಚನ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು ಪ್ರಸಾರಗೊಳ್ಳಲಿವೆ. ಇನ್ನು 10:20, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಹಿಳಾ ಸಶಕ್ತೀಕರಣ, ಡಾಕ್ಟರ್ ಹೇಮಲತಾ ಎನ್ನವರೊಂದಿಗೆ ಸಂದರ್ಶನ, ನಂತರ ಆರೋಗ್ಯಕರ ಆಹಾರ ಪದ್ಧತಿ, ಸ್ನೇಹ ದೇಶಪಾಂಡೆ ಅವರಿಂದ ಈ ವಿಷಯ ಕುರಿತು ಭಾಷಣ, ಪ್ರಸ್ತುತಿ ಹಾಗೂ ಸಂದರ್ಶಕರು ಮಾಲಾ ಸಾಂಬ್ರಾಣಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರೇಬಿಸ್ ಕಾಯಿಲೆ ಹಾಗೂ ಅದರ ವಿರುದ್ಧದ ಲಸಿಕೆ ಕುರಿತು ಮಾತನಾಡುತ್ತಾರೆ ಸೂಕ್ಷ್ಮಾಣು ರೋಗ ತಜ್ಞರಾದ ಡಾಕ್ಟರ್ ಎಚ್ ಎಸ್ ಕವಿತಾ, ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ಅನಂತರ ರಾಷ್ನಲ್ ಆಂಟಿಬಯೋಟಿಕ್ ಜಾಗೃತಿ ದಿನದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಗಳ ಮಹತ್ವ ಈ ಕುರಿತು ಭಾರತೀಯ ಶಿಶು ವೈದ್ಯಕೀಯ ಮೈಸೂರು ಘಟಕದ ನಿಯೋಜಿತ ಅಧ್ಯಕ್ಷರು ಹಾಗೂ ಹಿರಿಯ ಮಕ್ಕಳ ತಜ್ಞರು, ಮಕ್ಕಳ ಅಲರ್ಜಿ ಹಾಗೂ ಅಸ್ತಮಾ ತಜ್ಞರಾದ ಡಾಕ್ಟರ್ ಬಾಲಾಜಿ ಎಂಡಿ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ, ಈ ವಿಷಯ ಕುರಿತು ಮಾಹಿತಿಯನ್ನು ತಿಳಿಸಲಿದ್ದಾರೆ ಸರೋಜಿನಿ ಎಂ ಮನಕರ್ಮ ರಡಿ. 1:40 ಚಿತ್ರಗೀತೆಗಳು, 2:40 ಹಿಂದಿ ಪಾಠ, 3:00 FM 101.3 MHz ಕಾರ್ಯಕ್ರಮಗಳು.

0: ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಹಂಡೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತರ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ರೇಬಿಸ್ ಅಥವಾ ಹುಚ್ಚುನಾಯಿ ರೋಗ ದಿನಾಚರಣೆ ಅಂಗವಾಗಿ ರೇಬಿಸ್ ರೋಗದ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ನಿವೃತ್ತ ಉಪನಿರ್ದೇಶಕರು ಹಾಗೂ ಎಐಟಿ ಸದಸ್ಯರಾದ ಡಾಕ್ಟರ್ ಎಎಸ್ ಪಾಟೀಲ್, ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ 7:20ಕ್ಕೆ ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ತಗ್ಗಿಹಾಳು ಗ್ರಾಮದ ಬಾಳಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಲಿದ್ದೀರಿ. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, 8:30ಕ್ಕೆ ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು, 9:30ಕ್ಕೆ ದೊಡ್ಡಾಟ ವಿರೋಚನ ಕಥೆ, ಪ್ರಸ್ತುತಿ ರಾಯಚೂರು ತಾಲೂಕಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾವಣ್ಣ ಮತ್ತು ಸಂಗಡಿಗರಿಂದ ಕೇಳಲಿದ್ದೀರಿ, 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ರೆಡ್ ಬೈ ಅನುಜಾ ಕುಮಾರ್. India marks the 10th anniversary of surgical strikes that demonstrated to the world a new example of Narendra Modi government's counter-terrorism policy. On September 28th and 29th, 2016, Indian Army carried out targeted surgical strikes on terrorist launch pads across the line of control in Pakistan-occupied Jammu Kashmir. The operation was launched as a direct and decisive military response to the Uri terror attack earlier that month, where 19 Indian soldiers lost their lives.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:30. ಚಿಂತನ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಗಾಯತ್ರಿ ಹೆಗಡೆ ಅವರಿಂದ.
1: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಅಚ್ಚಳಿಯದ ಹೆಸರು. ಪ್ರತಿಯೊಬ್ಬರ ಬಾಯಲ್ಲಿ ಮೊದಲು ಬರುವ ಹೆಸರು ಇವರದಾಗಿದೆ. ತನ್ನ ಅಸಾಧಾರಣ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ಮಹಾನ್ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್. ಭಗತ್ ಸಿಂಗ್ ಜನಿಸಿದ್ದು 1907 ಸೆಪ್ಟೆಂಬರ್ 28 ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು. ಭಗತ್ ಸಿಂಗ್ ತಂದೆ ಕಿಶಾನ್ ಸಿಂಗ್, ತಾಯಿ ವಿದ್ಯಾವತಿ. ಅವರ ಕುಟುಂಬಸ್ಥರು ಸದಾ ರಾಜಕೀಯವಾಗಿ ಸಕ್ರಿಯರಾಗಿದ್ದರು. ವಿದ್ಯಾವತಿ ದೇವಿ ಮಗನಲ್ಲಿ ಧೈರ್ಯ, ಸಾಹಸ, ಬುದ್ಧಿ, ಕೆಚ್ಚನ್ನು ತುಂಬಿದಳು. ಕಷ್ಟ ಸಹಿಷ್ಣವಾದ ಅವಳು ಯಾವುದೇ ಸಮಯದಲ್ಲಿ ಬಂದರೂ ಊಟ ನೀಡುತ್ತಿದ್ದಳು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಉಗ್ರಗಾಮಿ ಪಂಥಕ್ಕೆ ಸೇರಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜಗುರು ಸುಖದೇವರನ್ನು ಸೇರಿಸಿಕೊಂಡು ಬ್ರಿಟಿಷ್

0: ಜನರಿಗೆ ತೊಂದರೆ ಕೊಡುವ ಕಾರ್ಯವನ್ನು ಮಾಡಿದರು. ಭಗತ್ ಸಿಂಗ್ ಭಾರತವನ್ನು ಬ್ರಿಟಿಷ್ ಮುಕ್ತ ದೇಶವನ್ನಾಗಿ ಮಾಡಲು ಕ್ರಾಂತಿಕಾರಿ ನಾಯಕರಾಗಿ ಹೊರಹೊಮ್ಮಿದರು. 1926 ನವಜವಾನ್ ಭಾರತ ಸಭೆ ಸ್ಥಾಪಿಸಿದರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಅವರ ಘೋಷವಾಕ್ಯ ಅಂದಿಗೂ ಇಂದಿಗೂ ಪ್ರಸಿದ್ಧವಾಗಿದೆ. ಅವರು 13 ತಮ್ಮ ಶಾಲೆಯನ್ನು ತೊರೆದು ಹಾಗೂ ತಮ್ಮ ಇಡೀ ಜೀವನ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದರು. ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಸೈಮನ್ ಕಮಿಷನ್ ಭಾರತ ಪ್ರವೇಶಿಸಿ ನಡೆದ ಹೋರಾಟದಲ್ಲಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆಗ ತೀವ್ರ ಏಟಿನಿಂದ ಲಾಲಾ ಲಜಪತ್ ರಾಯ್ ಇಹಲೋಕ ತ್ಯಜಿಸಿದರು. ಲಾಲಾ ಅವರ ಹತ್ಯೆಗೆ ಪ್ರತೀಕಾರವಾಗಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪೊಲೀಸ್ ಠಾಣೆ ಎದುರಿನಲ್ಲಿ ಗುಂಡಿಟ್ಟು ಹತ್ಯೆಗೈದ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಕೂಡ ಒಬ್ಬರು. 1928 ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾರ್ಮಿಕ ಕಾನೂನು ಮತ್ತು ಇತರ ಜನವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಭಗತ್ ಸಿಂಗ್ ಮತ್ತವರ ಸಂಗಡಿಗ ಭಟುಕೇಶ್ವರ್ ದತ್ ಸಂಸತ್ತಿನಲ್ಲಿ ಬಾಂಬ್ ಎಸೆದು ಶರಣಾದರು. ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1931 ಮಾರ್ಚ್ 23 ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಈ ಮೂವರು ಯುವ ಕ್ರಾಂತಿಕಾರಿಗಳ ಆದರ್ಶ, ಅವರು ತೋರಿಸಿಕೊಟ್ಟ ದಾರಿ ಇಂದಿಗೂ ಕೋಟ್ಯಾಂತರ ಭಾರತೀಯರಿಗೆ ದಾರಿದೀಪವಾಗಿದ್ದು ಭಗತ್ ಸಿಂಗ್ ಅವರನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ. ಭಗತ್ ಸಿಂಗ್ ನಿಜವಾದ ದೇಶಭಕ್ತರಾಗಿದ್ದರು. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯುವ ಸೇನಾನಿ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಲು ಹಿಂಜರಿಯಲಿಲ್ಲ. ಅವರ ಮರಣವು ಅಂದು ದೇಶದಾದ್ಯಂತ ಹೆಚ್ಚಿನ ದೇಶಭಕ್ತಿಯ ಭಾವನೆಗಳನ್ನು ತಂದಿತು. ಅವರ ಧೈರ್ಯ, ಸಾಹಸ, ದೇಶಭಕ್ತಿ ಇಂದಿನ ಯುವ ಪೀಳಿಗೆಗೆ ಆದರ್ಶಮಯ.
1: ಗಾಯತ್ರಿ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: चिंतन।
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ದೇಶಭಕ್ತಿ ಗೀತೆ, ವಸಂತಕುಮಾರ ಪೆರ್ಲಾ ಅವರ ರಚನೆಯನ್ನ ಕೇಳಿ ವೃಂದಗಾನದಲ್ಲಿ.

ಇದುವರೆಗೆ ವಸಂತಕುಮಾರ ಪೆರ್ಲಾ ಅವರ ರಚನೆಯನ್ನ ವೃಂದಗಾನದಲ್ಲಿ ಕೇಳಿದ್ರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40. ಕೇಳಿ ಜನಪದ ಗೀತೆಗಳನ್ನು. ಕುಷ್ಟಗಿ ತಾಲೂಕಿನ ಕೊರಡುಕೆರಾ ಗ್ರಾಮದ ಬಸಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7 ಗಂಟೆ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.

ಕೇಳುಗರೇ, ಬೆಳಗಿನ ಪ್ರಸಾರದಲ್ಲಿ 7:15 ಹಾಗೂ 9:05ಕ್ಕೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಹಾಗೂ 7:45 ಹಾಗೂ 9:45ಕ್ಕೆ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಇನ್ನು 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಕೇಳಲಿದ್ದೀರಿ. ವಿಷಯ ಆಯುರ್ವೇದ ಔಷಧಿಗಳ ಸೇವೆಯ ಮುಂಜಾಗ್ರತಾ ಕ್ರಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿನಿ ಎಸ್ ಪೈ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು. ವೋಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ. ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಈಗ ವಾರ್ತೆಗಳ ವಿವರ. ಜನಗಣತಿ ಪೋರ್ಟಲ್ನಲ್ಲಿ ಜನತೆ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಹಾಗೂ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ನಿಖರ ಭವಿಷ್ಯದ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ ಎಂದರು.
1: ಇನ್ ದಿನೋ ದೇಶ ಬಹುತ್ ಬಡಿ ತಸ್ವೀರ್ ತಯಾರ ಹೋ ರೀ ಹೇ. ಇಸ್ ತಸ್ವೀರ್ ಮೇ ಆಪ್ ಭೀ ಹೇ, ಆಪ್ಕಾ ಪರಿವಾರ ಭೀ ಹೇ, ಆಪ್ಕೆ ಅಡೋಸ್ ಪಡೋಸ್ ಕೆ ಲೋಗ್ ಭೀ ಹೇ. ಮೇ ಬಾತ್ ಕರ್ ರಹಾ ಹೂಂ ಭಾರತ್ ಕಿ ಜನಗಣನಾ ಕಿ. ದೇಶ ಕೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಮೇ ಇಸ್ಕಾ ಪಹಲಾ ಚರಣ ಲಗ್ಭಗ್ ಪೂರಾ ಹೋ ಚುಕಾ ಹೇ. 32 ಕರೋಡ್ ಸೆ ಅಧಿಕ ಪರಿವಾರೋ ಕಿ ಜಾನಕಾರಿ ದರ್ಜ್ ಕಿ ಜಾ ಚುಕಿ ಹೇ. ಜನಗಣನಾ ಹಮ್ ಸಬ್ಕಾ ರಾಷ್ಟ್ರೀಯ ದಾಯಿತ್ವ ಹೇ. ಅಬ್ ತಕ್ ಮೊಬೈಲ್ ಸೆ 2 ಕರೋಡ್ 60 ಲಾಖ ಸೆ ಜ್ಯಾದಾ ಲೋಗ್ ಜನಗಣನಾ ಪೋರ್ಟಲ್ ಪರ್ ಅಪ್ನಿ ಜಾನಕಾರಿ ಭರ್ ಚುಕೆ ಹೇ, ಸ್ವಗಣನಾ ಕರ್ ಚುಕೆ ಹೇ. ಆಪ್ಕಾ ಭೀ ಇಸ್ಮೆ ಥೋಡಾ ಸಾ ಸಮಯ ಖರ್ಚ ಹೋಗಾ, ಲೇಕಿನ್ ದೇಶ ಕೆ ಲಿಯೆ ಬಹುತ್ ಮಹತ್ವಪೂರ್ಣ ಹೇ. ಕ್ಯೋಂಕಿ ಆಪ್ಕಿ ಸಹಿ ಜಾನಕಾರಿ, ಆಪ್ಕೆ ಪರಿವಾರ ಕಿ ಸಹಿ ಜಾನಕಾರಿ ದೇಶ ಕೆ ಭವಿಷ್ಯ ಕಿ ಸಹಿ ತಸ್ವೀರ್ ತಯಾರ್ ಕರ್ನೆ ಮೇ ಮದದ್ ಕರ್ತಿ ಹೇ.
0: ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಿಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರಲು ವೋಕಲ್ ಫಾರ್ ಲೋಕಲ್ ಅಭಿಯಾನ ಸಹಕಾರಿಯಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗದೆ ಅವು ದೇಶದ ಇತರ ಭಾಗಗಳಿಗೆ ಹಾಗೂ ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದರು.
1: ಹಮಾರೇ ದೇಶ ಕೆ ಹರ್ ಕ್ಷೇತ್ರ ಮೇ ಐಸಿ ಕೋಯಿ ನ ಕೋಯಿ ವಿಶೇಷತಾ ಜರೂರ್ ಹೇ. ಕಹಿ ಕೋಯಿ ಖಾಸ್ ಫಲ್ ಹೇ, ಕಹಿ ಕೋಯಿ ಪಾರಂಪರಿಕ ಕಲಾ ಹೇ, ತೋ ಕಹಿ ಕೋಯಿ ಅನೋಖಾ ಹುನರ್ ಹೇ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನ್ಹೀ ವಿಶೇಷತಾಓ ಕೋ ಆಗೇ ಬಢಾನೆ ಕಾ ಅಭಿಯಾನ ಹೇ. ಹಮಾರಾ ಪ್ರಯಾಸ ಯಹೀ ಹೋನಾ ಚಾಹಿಯೇ ಕಿ ಹಮಾರೇ ಗಾಂವ್ ಔರ್ ಛೋಟೆ ಶಹರೋ ಕಿ ಯೇ ಪಹಚಾನ್ ಸಿರ್ಫ್ ಸ್ಥಾನೀಯ ಬಾಜಾರ ತಕ್ ಸೀಮಿತ ನಾ ರಹೇ, ವೇ ದೇಶ ಔರ್ ದೂಸರೆ ಹಿಸ್ಸೋ ತಕ್ ಪಹುಂಚೆ ಔರ್ ದುನಿಯಾ ಕೆ ಬಾಜಾರೋ ತಕ್ ಭೀ ಪಹುಂಚೆ. ಇಸ್ಸೆ ವೋಕಲ್ ಫಾರ್ ಲೋಕಲ್ ಅಭಿಯಾನ್ ಕೋ ಭೀ ಬಲ್ ಮಿಲ್ತಾ ಹೇ. ಯೇ ದೇಶ ಕೋ ಆತ್ಮ ನಿರ್ಭರ್ ಬನಾನೆ ಕಿ ಭೀ ಪ್ರೇರಣಾ ದೇತಾ ಹೇ. ಆನೆ ವಾಲೆ ತ್ಯೋಹಾರೋ ಮೇ ಭೀ ಹಮೇ ವೋಕಲ್ ಫಾರ್ ಲೋಕಲ್ ವಾಲೆ ಮಂತ್ರ ಕೋ ತೋ ಕಭಿ ಭೀ ಭೂಲ್ನಾ ನಹೀ ಹೇ.
0: ಭೌಗೋಳಿಕ ಮಾನ್ಯತೆ, ಜಿಐ ಟ್ಯಾಗ್ ಪಡೆದಿರುವ, ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಕಲಬುರಗಿಯ ತೊಗರಿ ಬೇಳೆಯನ್ನು ಮಾಲ್ಡೀವ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವೋಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ಕುರಿತು ಒಂದು ವರದಿ.
2: ಕಲಬುರಗಿ ಜಿಲ್ಲೆಯ ವಿಶೇಷತೆಗಳಲ್ಲಿ ಒಂದಾಗಿರುವ ಉತ್ತಮ ಗುಣಮಟ್ಟದ ದ್ವಿದಳ ಧಾನ್ಯ ತೊಗರಿ ಬೇಳೆಯ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ದೇಶದ ಸಣ್ಣ ಗ್ರಾಮಗಳು ಹಾಗೂ ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಸೀಮಿತವಾಗಬಾರದು, ಅವು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದು ಹೇಳಿದ್ದಾರೆ. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆತು ದೇಶ ಸ್ವಾವಲಂಬಿಯಾಗಲು ಪ್ರೇರಣೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳಿಂದಲೂ ರಫ್ತು ಬೇಡಿಕೆ ಇರುವ ಕಲಬುರಗಿ ಜಿಲ್ಲೆಯ ಸ್ವಾದಿಷ್ಟ ತೊಗರಿ ಬೇಳೆ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್.
3: ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿ ಸುಮಾರು ಒಂದು 600,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಆಗ್ತದೆ. 90% ಮಳೆ ಆಶ್ರಿತ ಪ್ರದೇಶದಲ್ಲಿ ತೊಗರಿ ಬರ್ತಾ ಇದ್ದು, ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸುಣ್ಣದ ಕಲ್ಲಿನ ಒಂದು ವಿಶೇಷತೆ ಇರುವಂತ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಸಾಯಿಲ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ತೊಗರಿ ಅದರಲ್ಲಿ 18-23% ನಷ್ಟು ಪ್ರೋಟೀನ್ ಬರ್ತದೆ. ಈಗ ಈ ಒಂದು ಪ್ರೋಟೀನ್ ಇರುವಂತಹ ತೊಗರಿ ಬೆಳೆ ಏನಿದಲ್ಲ, ಅದಕ್ಕೆ ಭೌಗೋಳಿಕ ಸೂಚ್ಯಂಕ ಗ್ಲೋಬಲ್ ಇಂಡಿಕೇಶನ್ ಏನದಲ್ಲ ಜಿಐ ಟ್ಯಾಗ್ ಸಿಕ್ಕಿದ್ದು, ನಮ್ಮ ಕಲಬುರಗಿ ಬೆಳೆಯಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಒಂದನೇದು ನಾನು ಹೇಳಿದಂಗೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್. ಎರಡನೇದು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ಒಂದು ಟೇಸ್ಟ್, ಇದು ಟೇಸ್ಟ್ ನಲ್ಲಿ ಬೇರೆ ತೊಗರಿ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರ್ತದೆ. ಮೂರನೇದು ಇದರದ್ದು ಅರೋಮಾ, ಅಡಿಗೆ ಮಾಡಿದ್ಮೇಲೆ ಇದರದ್ದು ಒಂದು ಸ್ಮೆಲ್, ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ನಾಲ್ಕನೇದು ಅಡಿಗೆ ಮಾಡಿದ್ಮೇಲೆ ಕೀಪಿಂಗ್ ಕ್ವಾಲಿಟಿ, ಬೆಳಿಗ್ಗೆ ಅಡಿಗೆ ಮಾಡಿದ್ರು ಆ ಬ್ಯಾಳೆಯನ್ನ ಸಾಯಂಕಾಲ ತನಕ ಊಟ ಮಾಡಬಹುದು. ಈ ಜಿಐ ಟ್ಯಾಗ್ ಯೂಸರ್ಶಿಪ್ ಅನ್ನ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1100 ಜನ ರೈತ ಬಾಂಧವರು, 5 ಜನ ದಾಲ್ ಮಿಲ್ದವರು ಮತ್ತು ಎಫ್ಪಿಎಸ್ ಕೊಟ್ಟಿದೀವಿ. ಇದನ್ನ ಬಳಸಿ ಈಗ ಆಲ್ರೆಡಿ ಮಾಲ್ಡೀವ್ಸ್ ಏನದಲ್ಲ ಮೊದಲನೇ ಕನ್ಸೈನ್ಮೆಂಟ್ 1 ಟನ್ ಟ್ರಯಲ್ ಬೇಸಿಸ್ ನಲ್ಲಿ ಹೋಗಿದೆ. ಅದನ್ನ ಅಷ್ಟಮ್ ಟ್ರೇಡರ್ಸ್ ನವರು ಸ್ಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಯುಎಸ್ಗೆ ಯುಕೆಗೆ ರಿಕ್ವೈರ್ಮೆಂಟ್ ಇದೆ, ಬಟ್ ಅವೆಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಪೈಪ್ ಲೈನ್ ನಲ್ಲಿ ಇದೆ. ಈ ರೀತಿಯ ಒಂದು ಬೆಳೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಭಾಗದ ರೈತ ಬಾಂಧವರಿಗೆ ಪ್ರೋತ್ಸಾಹ ಸಿಗ್ತದೆ. ಕಲಬುರಗಿ ಪಲ್ಸಸ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಸಹಿತ ಮಾರ್ಕೆಟ್ ಮಾಡ್ತಾ ಇದೀವಿ. ಇದರಿಂದ ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಇದ್ದವರಿಗೆಲ್ಲ ಪ್ರೋತ್ಸಾಹ ಸಿಗ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಾಧಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಸಹಕಾರ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹಾಗೂ ಬಲವರ್ಧನೆಗೆ ಆದ್ಯತೆ ನೀಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಶೂನ್ಯ ಬಡ್ಡಿದರದ ಸಾಲದ ಯೋಜನೆ ಕರ್ನಾಟಕದಿಂದಲೇ ಆರಂಭವಾಗಿದ್ದು 32 ಲಕ್ಷ ಕುಟುಂಬಗಳಿಗೆ ಇದರಿಂದ ನೆರವಾಗಿದೆ. ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಯೋಜನೆಗಳನ್ನು ನೀಡುವ ಉದ್ದೇಶವಿದೆ ಎಂದರು. ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಸಹಕಾರಿ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಗೆ ಬಳಸಿಕೊಳ್ಳುವ ಯೋಜನೆ ರೂಪಿಸಲಾಗುತ್ತಿದೆ. ಬಿಬಿಎ, ಎಂಬಿಎ ಹಾಗೂ ಬಿಕಾಂ ಪದವೀಧರರಿಗೆ 6 ತಿಂಗಳ ಕಾಲ ತರಬೇತಿ ನೀಡಿ ಆಡಿಟ್ ಕಾರ್ಯದಲ್ಲಿ ತೊಡಗಿಸಲಾಗುವುದು. ಪ್ರತಿ ಸಂಘ ಸಂಸ್ಥೆಯ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ನಡೆಯುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸಹಕಾರಿ ಸಂಘ ಸಂಸ್ಥೆಗಳ ವ್ಯಾಪಾರ ವಹಿವಾಟು ಸೇರಿದಂತೆ ಪ್ರಮುಖ ಮಾಹಿತಿಯನ್ನು ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸುವ ಯೋಜನೆಯೂ ಇದೆ. ಎಲ್ಲ ಸಂಘ ಸಂಸ್ಥೆಗಳ ಎದುರು ಕ್ಯೂಆರ್ ಕೋಡ್ ಅಳವಡಿಸುವ ಮೂಲಕ ಮಾಹಿತಿ ಪಡೆಯಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಸಚಿವ ಸವದಿ ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿನಿಂದ 2 ದಿನಗಳ ಕಾಲ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು. ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ, ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಈಗ ಕೇಳೋಣ ಭಾವಗೀತೆಗಳನ್ನ. ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿ ರಚಿಸಿದ ಈ ಭಾವಗೀತೆಯನ್ನು ಕೇಳಿ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

0: ಇದುವರೆಗೆ ಬಂದ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:30. ಕೇಳೋಣ ಪ್ರಕಟಣೆಗಳನ್ನು.
1: ಇದು ಆಕಾಶವಾಣಿ. ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು.
1: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತು.

0: ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ಧ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ಧ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ಧತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಮೊದಲ ದಿನದಂದು ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಉತ್ಪಾದನಾ ಬೆಳವಣಿಗೆ, ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ, ಡಿಜಿಟಲ್ ಕೃಷಿ, ಮೂಲಸೌಕರ್ಯ, ಹಣಕಾಸು ಮತ್ತು ಅಪಾಯ ನಿರ್ವಹಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಎರಡನೇ ದಿನದಂದು ಪ್ರಾದೇಶಿಕ ಸಮ್ಮೇಳನಗಳ ಪ್ರಮುಖ ವಿಷಯಗಳು ಮತ್ತು ಮೊದಲ ದಿನ ನಡೆದ ವಿಷಯಾಧಾರಿತ ಚರ್ಚೆಗಳ ಫಲಿತಾಂಶಗಳ ಮೇಲೆ

0: ಗಮನಹರಿಸಲಾಗುವುದು. ಕೃಷಿ ಅಭಿವೃದ್ಧಿ ಮತ್ತು ಹಿಂಗಾರು ಬೆಳೆ ಹಂಗಾಮಿನ ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳು, ಅನುಭವಗಳು, ರಾಜ್ಯದ ಆದ್ಯತೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ರಾಜ್ಯಗಳ ಕೃಷಿ ಸಚಿವರಿಗೆ ಈ ಸಮ್ಮೇಳನ ಅವಕಾಶವನ್ನು ಕಲ್ಪಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಯಾವುದೇ ದೇಶದ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಭಾರತ ಹೊಂದಿಲ್ಲ. ಆದರೆ ದೇಶದ ಭದ್ರತೆಗೆ ಬೆದರಿಕೆ ಎದುರಾದರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆಯಾಗಿದ್ದ ರಕ್ಷಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟೀಯ ಏಕತೆ ದೇಶದ ಭದ್ರತೆಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಸಚಿವರು ಒತ್ತಿ ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು 2013-14 ಕೋಟಿ ರೂಪಾಯಿಗಳಷ್ಟಿದ್ದ ಭಾರತದ ರಕ್ಷಣಾ ರಫ್ತು 2025-26 ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಯುದ್ಧದ ಸ್ವರೂಪ ತ್ವರಿತವಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳಾಚೆಗೆ ಸೈಬರ್, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಯುದ್ಧ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭವಿಷ್ಯಕ್ಕೆ ಸಜ್ಜಾದ ಸಾಮರ್ಥ್ಯಗಳನ್ನು ಭಾರತ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018 ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವಳಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024 ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016 ಸೆಪ್ಟೆಂಬರ್ 28-29 ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ 1 ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016 ತೋರಿದ ದೃಢ ಸಂಕಲ್ಪವು 2019 ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು 2025 ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ

0: ಸಾರ್ವಜನಿಕ ದಾಳಿಯಿಂದ ಆಪರೇಷನ್ ಸಿಂಧೂರದವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಇಂದು ಆರಂಭವಾಗಬೇಕಿದ್ದ ಮೂರು ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ಮುಂದೂಡಲಾಗಿದೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ವಿಷಯವನ್ನು ಖಚಿತಪಡಿಸಿದೆ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಒಪ್ಪಂದದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನಡುವೆ ನಿನ್ನೆ ರಾತ್ರಿ ನಡೆದ ಸಭೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಎಐಬಿಇಎ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ತಿರುವನಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ ಸರಣಿಯ ಮೊದಲ ಪುರುಷರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಶತಕಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ವೆಸ್ಟ್ ಇಂಡೀಸ್ ನೀಡಿದ್ದ 296 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 41.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸುವ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು. ವಿರಾಟ್ ಕೊಹ್ಲಿ 139 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರೆ ನಾಯಕ ಶುಭ್ಮನ್ ಗಿಲ್ ಕೂಡ 110 ರನ್ ಗಳಿಸುವ ಮೂಲಕ ಗುರಿ ತಲುಪಲು ಪ್ರಮುಖ ಪಾತ್ರ ವಹಿಸಿದರು. ಇದು ವಿರಾಟ್ ಕೊಹ್ಲಿ ಅವರ ಏಕದಿನ ಕ್ರಿಕೆಟ್ನ 55ನೇ ಶತಕವಾಗಿದೆ. ಅಲ್ಲದೆ ಈ ಇನ್ನಿಂಗ್ಸ್ನಲ್ಲಿ 15,000 ಏಕದಿನ ರನ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ಸಚಿನ್ ತೆಂಡೂಲ್ಕರ್ ನಂತರ ಈ ಸಾಧನೆ ಮಾಡಿದ ಎರಡನೇ ಭಾರತೀಯ ಕ್ರಿಕೆಟರ್ ಎನಿಸಿಕೊಂಡರು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಗೆ 295 ರನ್ ಗಳಿಸಿತು. ಜಸ್ಟಿನ್ ಗ್ರೀವ್ಸ್ 101 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಜಾನ್ ಕೇಂಬೆಲ್ 62 ರನ್ ಗಳಿಸಿದರು. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದರೆ ಪ್ರಸೀದ್ ಕೃಷ್ಣ 2 ವಿಕೆಟ್ ಪಡೆದರು. ನಿತೀಶ್ ಕುಮಾರ್ ರೆಡ್ಡಿ 1 ವಿಕೆಟ್ ಪಡೆದರು. ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 2026 ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ನ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂದು ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ನಿಶಿನ್ನ ಕರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10:30 ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ಧ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳು. ಆರಂಭದಲ್ಲಿ ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಇವುಗಳ ಸ್ವರಗಳಲ್ಲಿ. ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚಿ ಉದಯಶಂಕರ್.

ಈಗ ಕೇಳಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಇವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಇವರ ಗೀತ ರಚನೆಗೆ ಸಂಗೀತ ನೀಡಿರುವವರು ಟಿ ಜಿಲಿಂಗಪ್ಪ.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಕಾರ್ಯಕ್ರಮದ ಕೊನೆಯಲ್ಲಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ, ಕೇಳಿಬರುವ ಸ್ವರಗಳು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರದು, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಚಿ ಉದಯಶಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8 ಗಂಟೆ. ಮೊದಲಿಗೆ ಸಮಾಚಾರ ಪ್ರಭಾತ್ ಹಾಗೂ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ. ವೈದ್ಯರು ಸೂಚಿಸಿದ ಆಯುರ್ವೇದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ, ಹಾಗೆ ಸರಿಯಾದ ಅವಧಿಗೆ ಸೇವಿಸೋದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ನಿಮ್ಮಷ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ನಿಮ್ಮ ವೈದ್ಯರನ್ನು ಕೇಳಿ ಸರಿಯಾದ ಮಾಹಿತಿ ಪಡೆದುಕೊಂಡ ನಂತರನೆ ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಹಾಗೆ ಯಾವಾಗ್ಲೂ ನಿಮ್ಮ ಪ್ರಿಸ್ಕ್ರಿಪ್ಷನ್, ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಔಷಧಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಳಾಗಿರುವ ಅಥವಾ ಬಳಸಲು ಯೋಗ್ಯವಿಲ್ಲದ ಔಷಧಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಮತ್ತು ಔಷಧಿಗಳನ್ನ ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಳಿ. ಎರಡನೆಯದು ಸ್ವಯಂ ಚಿಕಿತ್ಸೆ, ಅಂದ್ರೆ ಸೆಲ್ಫ್ ಮೆಡಿಕೇಶನ್. ವೈದ್ಯರ ಸಲಹೆ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಕೂಡ ಅಪಾಯಕಾರಿ ಆಗಬಹುದು. ಯಾರೋ ಹೇಳಿದ್ರು ಅಂತ, ಅಥವಾ ನಮ್ಮ ಪರಿಚಯದವರಿಗೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು ಅಂತ, ಅಥವಾ ಇಂಟರ್ನೆಟ್, ನ್ಯೂಸ್ ಪೇಪರ್, ಜಾಹೀರಾತುಗಳಲ್ಲಿ ನೋಡಿದ್ವಿ ಅಂತ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಸೂಕ್ತವಲ್ಲ. ಯಾಕಂದ್ರೆ ಒಬ್ಬರಿಗೆ ಸೂಕ್ತವಾದ ಆಯುರ್ವೇದ ಔಷಧಿ ಮತ್ತೊಬ್ಬರಿಗೂ ಸಹ ಸೂಕ್ತ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗೆ ಸ್ವಯಂ ಚಿಕಿತ್ಸೆಯಿಂದ ನಾವು ಈಗಾಗಲೇ ಸೇವಿಸುತ್ತಿರುವಂತಹ ಬೇರೆ ಔಷಧಿಗಳ ಜೊತೆ ರಿಯಾಕ್ಷನ್ಸ್ ಆಗಬಹುದು. ಅಷ್ಟೇ ಅಲ್ಲದೆ ಇದು ನಾವು ಅನುಭವಿಸುತ್ತಿರುವ ಅನಾರೋಗ್ಯದ ನಿಜ ಕಾರಣವನ್ನು ಸಹ ಮರೆಮಾಚಬಹುದು ಮತ್ತು ಸರಿಯಾದ ಚಿಕಿತ್ಸೆಯನ್ನ ಪಡೆಯೋಕೆ ವಿಳಂಬ. ಹಾಗಾಗಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ, ವೈದ್ಯರ ಸಲಹೆ ಪಡೆದೇನೆ ನೀವು ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಮೂರನೆಯದು ಪಂಚಕರ್ಮ. ಪಂಚಕರ್ಮ ಆಯುರ್ವೇದದಲ್ಲಿರುವ ಕೆಲವು ಚಿಕಿತ್ಸಾ ವಿಧಾನಗಳನ್ನ ಒಳಗೊಂಡಿದೆ. ಇವು ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ವಿಧಾನವನ್ನು ಆಯ್ಕೆ ಮಾಡಿ ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಿದಾಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಆದ್ರೆ ಯಾರೋ ಶಿಫಾರಸು ಮಾಡಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಪಂಚಕರ್ಮವನ್ನು ಪ್ರಾರಂಭಿಸುವುದು ಸರಿಯಲ್ಲ. ಅರ್ಹ ಆಯುರ್ವೇದ ವೈದ್ಯರಿಂದ ಸರಿಯಾದ ಸಲಹೆ ಪಡೆದು ಪಂಚಕರ್ಮ ನಿಮಗೆ ಸೂಕ್ತವೇ ಅನ್ನೋದನ್ನ ತಿಳಿದು ಚಿಕಿತ್ಸೆಯ ವಿಧಾನ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ವಿವರಗಳ ಬಗ್ಗೆಯೂ ವೈದ್ಯರಿಂದ ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ವೈದ್ಯರು ನಿಮಗೆ ಪಂಚಕರ್ಮ

0: ಚಿಕಿತ್ಸೆಯನ್ನು ಸೂಚಿಸಿದ್ರೆ ಚಿಕಿತ್ಸೆಗೆ ಮುನ್ನ, ಚಿಕಿತ್ಸೆಯ ಸಮಯದಲ್ಲಿ ಮತ್ತು ಚಿಕಿತ್ಸೆಯ ನಂತರ ಅವರು ನೀಡುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಯಾಕೆಂದ್ರೆ ಇದನ್ನ ಸರಿಯಾಗಿ ಪಾಲಿಸದಿದ್ರೆ ತೊಡಕುಗಳು ಅಂದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗುವ ಸಾಧ್ಯತೆ ಇರುತ್ತೆ. ನಾಲ್ಕನೆಯದಾಗಿ, ಆಯುರ್ವೇದ ಔಷಧಿ, ಪಂಚಕರ್ಮ ಅಥವಾ ಬೇರೆ ಆಯುರ್ವೇದ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಯಾವ್ದಾದ್ರೂ ತೊಂದರೆ ಉಂಟಾದ್ರೆ ಏನ್ ಮಾಡಬೇಕು? ನೀವು ಆಯುರ್ವೇದ ಔಷಧಿ ಸೇವಿಸುವಾಗ ಅಥವಾ ಆಯುರ್ವೇದ ಚಿಕಿತ್ಸೆ ಪಡೆಯುವಾಗ ನಿಮಗೆ ಯಾವುದೇ ಹೊಸ ತೊಂದರೆ ಕಂಡು ಬಂದ್ರೆ ಅದನ್ನ ನೀವು ನಿರ್ಲಕ್ಷ್ಯ ಮಾಡಬಾರದು. ಉದಾಹರಣೆಗೆ, ತೀವ್ರ ದೌರ್ಬಲ್ಯ, ಮೂರ್ಛೆ, ವಾಂತಿ, ಉಸಿರಾಟಕ್ಕೆ ತೊಂದರೆ, ತಲೆ ಸುತ್ತು, ಚರ್ಮದ ಮೇಲೆ ದದ್ದು ಅಥವಾ ತುರಿಕೆ, ಮುಖ ಅಥವಾ ತುಟಿಯಲ್ಲಿ ಊತ ಅಥವಾ ಬೇರೆ ಯಾವುದೇ ಹೊಸ ಮತ್ತು ಅಸಾಮಾನ್ಯ ಲಕ್ಷಣ ಕಂಡು ಬಂದ್ರೆ ತಕ್ಷಣ ನಿಮ್ಮ ವೈದ್ಯರಿಗೆ ತಿಳಿಸಿ. ತೊಂದರೆ ಸಣ್ಣದಾದ್ರೂ ಸಹ ಅದರ ಬಗ್ಗೆ ವೈದ್ಯರಿಗೆ ನೀವು ತಿಳಿಸೋದು ಒಳ್ಳೆಯದು. ವೈದ್ಯರಿಗೆ ಮಾಹಿತಿ ನೀಡುವಾಗ ಯಾವ ಆಯುರ್ವೇದ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಸೇವಿಸಿದ್ದೀರಾ, ಹಾಗೆ ಯಾವ ತೊಂದರೆ ಉಂಟಾಯಿತು ಅನ್ನೋದನ್ನ ಸರಿಯಾಗಿ ತಿಳಿಸಬೇಕು. ನೀವು ಬೇರೆ ಯಾವ ಔಷಧಿ, ಪೂರಕಗಳು, ಮನೆ ಮದ್ದು ಹಾಗೂ ಪಥ್ಯವನ್ನ ಸೇವಿಸುತ್ತಿದ್ದೀರಾ ಅಂತ ಸಹ ತಿಳಿಸಬೇಕು. ಈ ಮಾಹಿತಿ ನಿಮ್ಮ ತೊಂದರೆಗೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ನಿಮಗೆ ಸೂಕ್ತವಾದ ಚಿಕಿತ್ಸೆ ನೀಡಕ್ಕೆ ವೈದ್ಯರಿಗೆ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಯಾವುದೇ ಅನುಮಾನ ಇದ್ರೂ ಸಹ ನಿಮ್ಮ ವೈದ್ಯರನ್ನು ಕೇಳಿ. ಚಿಕಿತ್ಸೆ ಪಡೆಯುವಾಗ ಯಾವ್ದಾದ್ರೂ ತೊಂದರೆ ಕಂಡು ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡದೆ ನಿಮ್ಮ ವೈದ್ಯರಿಗೆ ತಿಳಿಸಿ. ನಿಮ್ಮ ಒಂದು ಪ್ರಶ್ನೆ, ಒಂದು ವರದಿ ಆಯುರ್ವೇದ ಔಷಧಿಗಳ ಸುರಕ್ಷತೆಯನ್ನು ಹಾಗೂ ಪೇಷಂಟ್ ಸೇಫ್ಟಿ ಇದನ್ನ ಇನ್ನಷ್ಟು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಸುರಕ್ಷತೆ ನಿಮ್ಮಿಂದಲೇ ಆರಂಭವಾಗಲಿ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸಿದವರು ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35. ಈಗ ಗಿರಿಜಾ ಮಾಲಿಪಾಟೀಲ್ ಅವರಿಂದ ಗಜಲ್ ವಾಚನ.
3: ಕನಸಿನ ಬಣ್ಣ ತೊಳೆಯುವ ಕಂಬನಿಯನ್ನು ನಿಲ್ಲಿಸು. ಕನಸಿನ ಬಣ್ಣ ತೊಳೆಯುವ ಕಂಬನಿಯನ್ನು ನಿಲ್ಲಿಸು. ಹೃದಯಕ್ಕೆ ತೀರದ ನೋವು ಕೊಡುವುದನ್ನು ನಿಲ್ಲಿಸು. ಹೃದಯಕ್ಕೆ ತೀರದ ನೋವು ಕೊಡುವುದನ್ನು ನಿಲ್ಲಿಸು. ಕಣ್ಣೀರು ಆರಬಹುದು, ಎದೆಯಾಳದ ನೋವಲ್ಲ. ಕಣ್ಣೀರು ಆರಬಹುದು, ಎದೆಯಾಳದ ನೋವಲ್ಲ. ಅಂತರಾಳಕ್ಕೆ ಮಸಿ ಬಳಿಯುವುದನ್ನು ನಿಲ್ಲಿಸು. ಅಂತರಾಳಕ್ಕೆ ಮಸಿ ಬಳಿಯುವುದನ್ನು ನಿಲ್ಲಿಸು. ಭರವಸೆಯ ಕಣ್ಣರೆಪ್ಪೆಗಳು ನಿಸ್ತೇಜವಾಗಿವೆ. ಭರವಸೆಯ ಕಣ್ಣರೆಪ್ಪೆಗಳು ನಿಸ್ತೇಜವಾಗಿವೆ. ವಿಶ್ವಾಸಕ್ಕೆ ದ್ರೋಹ ಬಗೆಯುವುದನ್ನು ನಿಲ್ಲಿಸು. ವಿಶ್ವಾಸಕ್ಕೆ ದ್ರೋಹ ಬಗೆಯುವುದನ್ನು ನಿಲ್ಲಿಸು. ನನ್ನದೇ ನೆರಳು ಹಿಂಬಾಲಿಸಲು ಹಿಂಜರಿಯುತ್ತಿದೆ. ನನ್ನದೇ ನೆರಳು ಹಿಂಬಾಲಿಸಲು ಹಿಂಜರಿಯುತ್ತಿದೆ. ಹೆಸರಿಗೆ ಕಳಂಕ ಹೊರೆಸುವುದನ್ನು ನಿಲ್ಲಿಸು. ಹೆಸರಿಗೆ ಕಳಂಕ ಹೊರೆಸುವುದನ್ನು ನಿಲ್ಲಿಸು. ನಿನ್ನ ಹೊಟ್ಟೆಯುರಿಗೆ ಆಹಾರ ಆರಾಧ್ಯೆಯಲ್ಲ. ನಿನ್ನ ಹೊಟ್ಟೆಯುರಿಗೆ ಆಹಾರ ಆರಾಧ್ಯೆಯಲ್ಲ. ಆತ್ಮಸಂಗಾತಿಯನ್ನು ದ್ವೇಷಿಸುವುದನ್ನು ನಿಲ್ಲಿಸು. ಆತ್ಮಸಂಗಾತಿಯನ್ನು ದ್ವೇಷಿಸುವುದನ್ನು ನಿಲ್ಲಿಸು. ಮುತ್ತಿನ ಹೊತ್ತು ಹೊತ್ತಿಗೆಯಲ್ಲಿ ಕಳೆಯದೆ ಕಾವ್ಯ ಹುಟ್ಟದು ಗೆಳೆಯ. ಮುತ್ತಿನ ಹೊತ್ತು ಹೊತ್ತಿಗೆಯಲ್ಲಿ ಕಳೆಯದೆ ಕಾವ್ಯ ಹುಟ್ಟದು ಗೆಳೆಯ. ಒಳಗಣ್ಣಿನಲ್ಲಿ ನಿಜ ಬದುಕನ್ನು ಅರಿಯದೆ ಕಾವ್ಯ ಹುಟ್ಟದು ಗೆಳೆಯ. ಒಳಗಣ್ಣಿನಲ್ಲಿ ನಿಜ ಬದುಕನ್ನು ಅರಿಯದೆ ಕಾವ್ಯ ಹುಟ್ಟದು ಗೆಳೆಯ. ಕೇವಲ ಪ್ರತಿಭೆ ಹೊಂದಿದ್ದರೆ ಸಾಕೆಂದು ಯಾರು ಹೇಳಿದರು? ಕೇವಲ ಪ್ರತಿಭೆ ಹೊಂದಿದ್ದರೆ ಸಾಕೆಂದು ಯಾರು ಹೇಳಿದರು? ಆಂತರ್ಯದ ತಮಂದ ಮರೆಯಾಗದೆ ಕಾವ್ಯ ಹುಟ್ಟದು ಗೆಳೆಯ. ಆಂತರ್ಯದ ತಮಂದ ಮರೆಯಾಗದೆ ಕಾವ್ಯ ಹುಟ್ಟದು ಗೆಳೆಯ. ಕಠೋರ ವಾಸ್ತವಕ್ಕೆ ಹಲವು ಮುಖಗಳು, ವಿಚಿತ್ರ ವೈರುಧ್ಯಗಳಿವೆ. ಕಠೋರ ವಾಸ್ತವಕ್ಕೆ ಹಲವು ಮುಖಗಳು, ವಿಚಿತ್ರ ವೈರುಧ್ಯಗಳಿವೆ. ಕುದಿವ ಸಂವೇದನೆಗಳ ತುದಿ ತಲುಪದೆ ಕಾವ್ಯ ಹುಟ್ಟದು ಗೆಳೆಯ. ಕುದಿವ ಸಂವೇದನೆಗಳ ತುದಿ ತಲುಪದೆ ಕಾವ್ಯ ಹುಟ್ಟದು ಗೆಳೆಯ. ಬರೀ ಲೋಕಾನುಭವದಿಂದ ಕವಿಯಾಗುತ್ತೇನೆಂದರೆ ಹೇಗೆ? ಬರೀ ಲೋಕಾನುಭವದಿಂದ ಕವಿಯಾಗುತ್ತೇನೆಂದರೆ ಹೇಗೆ? ನಿನ್ನಾತ್ಮ ಜಗಕ್ಕೆ ದರ್ಪಣವಾಗದೆ ಕಾವ್ಯ ಹುಟ್ಟದು ಗೆಳೆಯ. ನಿನ್ನಾತ್ಮ ಜಗಕ್ಕೆ ದರ್ಪಣವಾಗದೆ ಕಾವ್ಯ ಹುಟ್ಟದು ಗೆಳೆಯ. ಛಂದಸ್ಸು ಉತ್ಪತ್ತಿ ನಿಘಂಟಿನ ವಿದ್ವತ್ತಿನಲ್ಲಿ ಬೀಗದಿರು. ಛಂದಸ್ಸು ವ್ಯುತ್ಪತ್ತಿ ನಿಘಂಟಿನ ವಿದ್ವತ್ತಿನಲ್ಲಿ ಬೀಗದಿರು. ನಿರ್ಮಲ ಭಾವಗಳ ಸಮ್ಮಿಲನವಾಗದೆ ಕಾವ್ಯ ಹುಟ್ಟದು ಗೆಳೆಯ. ನಿರ್ಮಲ ಭಾವಗಳ ಸಮ್ಮಿಲನವಾಗದೆ ಕಾವ್ಯ ಹುಟ್ಟದು ಗೆಳೆಯ. ಅಂತರಾಳವು ಭಯಕ್ಕೆ ಬಸಿರು ತವಕ ತಲ್ಲಣಗಳ ತಾಕಲಾಟ. ಅಂತರಾಳವು ಭಯಕ್ಕೆ ಬಸಿರು ತವಕ ತಲ್ಲಣಗಳ ತಾಕಲಾಟ. ಓಡುವ ಚಿತ್ತಕ್ಕೆ ಲಗಾಮು ಹಾಕದೆ ಕಾವ್ಯ ಹುಟ್ಟದು ಗೆಳೆಯ. ಓಡುವ ಚಿತ್ತಕ್ಕೆ ಲಗಾಮು ಹಾಕದೆ ಕಾವ್ಯ ಹುಟ್ಟದು ಗೆಳೆಯ. ಸಾಹಿತ್ಯದ ಆರಾಧ್ಯಗಾಗಿ ಸರ್ವಸಂಗ ಪರಿತ್ಯಾಗಿಯಾಗು. ಸಾಹಿತ್ಯದ ಆರಾಧ್ಯಗಾಗಿ ಸರ್ವಸಂಗ ಪರಿತ್ಯಾಗಿಯಾಗು. ಲೋಕ ಸಾಕ್ಷಾತ್ಕಾರಕ್ಕೆ ಅಣಿಯಾಗದೆ ಕಾವ್ಯ ಹುಟ್ಟದು ಗೆಳೆಯ. ಲೋಕ ಸಾಕ್ಷಾತ್ಕಾರಕ್ಕೆ

ಹಣತೆ ಮಣ್ಣಿನದಾದರೇನು, ಜ್ಯೋತಿ ಬೆಳಗದೆ ನೆಸಕಿ. ಹಣತೆ ಮಣ್ಣಿನದಾದರೇನು, ಜ್ಯೋತಿ ಬೆಳಗದೆ ನೆಸಕಿ. ಪ್ರಿಯತಮ ಬಡವನಾದರೇನು, ಪ್ರೀತಿ ತೋರನೇ ನೆಸಕಿ. ಪ್ರಿಯತಮ ಬಡವನಾದರೇನು, ಪ್ರೀತಿ ತೋರನೇ ನೆಸಕಿ. ಹೂವು ಯಾವುದಾದರೇನು, ಮಕರಂದ ನೀಡದೇ ನೆಸಕಿ. ಹೂವು ಯಾವುದಾದರೇನು, ಮಕರಂದ ನೀಡದೇ ನೆಸಕಿ. ಸಂಬಂಧ ಯಾವುದಾದರೇನು, ಬಾಂಧವ್ಯ ಬೆಳೆಯದೇ ನೆಸಕಿ. ಸಂಬಂಧ ಯಾವುದಾದರೇನು, ಬಾಂಧವ್ಯ ಬೆಳೆಯದೇ ನೆಸಕಿ. ಮಳೆಯು ಯಾವುದಾದರೇನು, ಭುವಿಯು ನೆನೆಯದೇ ನೆಸಕಿ. ಮಳೆಯು ಯಾವುದಾದರೇನು, ಭುವಿಯು ನೆನೆಯದೇ ನೆಸಕಿ. ರೂಪು ಯಾವುದಾದರೇನು, ಭಾವಸ್ಫುರಣವಾಗದೇ ನೆಸಕಿ. ರೂಪು ಯಾವುದಾದರೇನು, ಭಾವಸ್ಫುರಣವಾಗದೇ ನೆಸಕಿ. ವೃಕ್ಷ ಯಾವುದಾದರೇನು, ನೆರಳಾಗದೇ ನೆಸಕಿ. ವೃಕ್ಷ ಯಾವುದಾದರೇನು, ನೆರಳಾಗದೇ ನೆಸಕಿ. ಹೃದಯ ಯಾವುದಾದರೇನು, ಮಿಡಿಯದೇ ನೆಸಕಿ. ಹೃದಯ ಯಾವುದಾದರೇನು, ಮಿಡಿಯದೇ ನೆಸಕಿ. ಹರಿವ ನದಿಯು ಯಾವುದಾದರೇನು, ಹಸಿರು ಚಾಚದೇ ನೆಸಕಿ. ಹರಿವ ನದಿಯು ಯಾವುದಾದರೇನು, ಹಸಿರು ಚಾಚದೇ ನೆಸಕಿ. ಆರಾಧ್ಯ ಯಾರಾದರೇನು, ಬಾಳ ಬೆಳಗನೇ ನೆಸಕಿ. ಆರಾಧ್ಯ ಯಾರಾದರೇನು, ಬಾಳ ಬೆಳಗನೇ.

ದೇಹಗಳೆಷ್ಟೋ ರಮಿಸುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ದೇಹಗಳೆಷ್ಟೋ ರಮಿಸುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಭಾವಗಳು ಅಪ್ಪಳಿಸುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಭಾವಗಳು ಅಪ್ಪಳಿಸುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಮನವಿರದಿದ್ದರೂ ತನುವನರ್ಪಿಸಬೇಕು ಉದರ ಪೋಷಣೆಗಾಗಿ. ಮನವಿರದಿದ್ದರೂ ತನುವನರ್ಪಿಸಬೇಕು ಉದರ ಪೋಷಣೆಗಾಗಿ. ನಖಗಳೆಷ್ಟೋ ಪರುಚುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ನಖಗಳೆಷ್ಟೋ ಪರಚುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಸೆರಗಿನಲ್ಲಿ ಕಾಪಿಟ್ಟ ಶೀಲವನ್ನು ಸಮಾಜವೇ ಬಯಲಾಗಿಸಿದೆ. ಸೆರಗಿನಲ್ಲಿ ಕಾಪಿಟ್ಟ ಶೀಲವನ್ನು ಸಮಾಜವೇ ಬಯಲಾಗಿಸಿದೆ. ನೋವುಗಳೆಷ್ಟೋ ಕಾಡುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ನೋವುಗಳೆಷ್ಟೋ ಕಾಡುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಬೆಳಕಾಗಬೇಕಾದವಳ ಬದುಕನ್ನು ಜಗ ಕತ್ತಲಾಗಿಸಿದೆ. ಬೆಳಕಾಗಬೇಕಾದವಳ ಬದುಕನ್ನು ಜಗ ಕತ್ತಲಾಗಿಸಿದೆ. ಕನಸುಗಳೆಷ್ಟೋ ಕರಗುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಕನಸುಗಳೆಷ್ಟೋ ಕರಗುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಆರಾಧ್ಯೆ ಅವಳ ದೇವದಾಸಿ ಮಾಡಿದವರು ಇವರಲ್ಲವೇ? ಆರಾಧ್ಯೆ ಅವಳ ದೇವದಾಸಿ ಮಾಡಿದವರು ಇವರಲ್ಲವೇ? ಆಸೆಗಳೆಲ್ಲ ಉರುಳುತ್ತವೆ, ಅವಳು ಗಾಳಿಗಿಟ್ಟ ಸೊಡರಲ್ಲವೇ? ಆಸೆಗಳೆಲ್ಲ ಉರುಳುತ್ತವೆ, ಅವಳು ಗಾಳಿಗಿಟ್ಟ ಸೊಡ

ತೊಟ್ಟಿಯಲ್ಲಿ ನಗುತ್ತಿದೆ ನಲುಗುತ್ತಿದೆ. ಇದಕ್ಕ್ಯಾರು ಹೊಣೆ? ಮಡಿಲಲ್ಲಿ ಮಲಗಬೇಕಾದದ್ದು ಮಡುವಿನಲ್ಲಿ ನರಳುತ್ತಿದೆ. ಇದಕ್ಕ್ಯಾರು ಹೊಣೆ? ಮಡಿಲಲ್ಲಿ ಮಲಗಬೇಕಾದದ್ದು ಮಡುವಿನಲ್ಲಿ ನರಳುತ್ತಿದೆ. ಇದಕ್ಕ್ಯಾರು ಹೊಣೆ? ತೀಟೆಗೆ ಹೆತ್ತು ತಿಪ್ಪೆಗೆ ಎಸೆಯುವಷ್ಟು ಮಾನವ ಜನ್ಮ ಅಗ್ಗವಾಯಿತೇ? ತೀಟೆಗೆ ಹೆತ್ತು ತಿಪ್ಪೆಗೆ ಎಸೆಯುವಷ್ಟು ಮಾನವ ಜನ್ಮ ಅಗ್ಗವಾಯಿತೇ? ಹಾಲು ಹೀರುವ ಹಾಲುಗಲ್ಲ ಹಾಲ ಹಲವ ಸೇವಿಸುತ್ತಿದೆ. ಇದಕ್ಕ್ಯಾರು ಹೊಣೆ? ಹಾಲು ಹೀರುವ ಹಾಲುಗಲ್ಲ ಹಾಲ ಹಲವ ಸೇವಿಸುತ್ತಿದೆ. ಇದಕ್ಕ್ಯಾರು ಹೊಣೆ? ತಾಯ್ತನದ ಸೆರಗ ಹೊದಿಸಲಾರದವಳು ಸೆರಗ ಹಾಸಿ ತಾಯಾದಳು ಏಕೆ? ತಾಯ್ತನದ ಸೆರಗ ಹೊದಿಸಲಾರದವಳು ಸೆರಗ ಹಾಸಿ ತಾಯಾದಳು ಏಕೆ? ಬೆರಗುಗಣ್ಣಿನ ಪುಟ್ಟ ಕಂಗಳು ಜಗವ ಶಪಿಸುತ್ತಿದೆ. ಇದಕ್ಕ್ಯಾರು ಹೊಣೆ? ಬೆರಗುಗಣ್ಣಿನ ಪುಟ್ಟ ಕಂಗಳು ಜಗವ ಶಪಿಸುತ್ತಿದೆ. ಇದಕ್ಕ್ಯಾರು ಹೊಣೆ? ಕಾಮಿಗೆ ಸಲೀಸಾಗಿ ಎದೆ ಕೊಟ್ಟವಳ ಎದೆಗಳೀಗ ಬಿರಿಯುತ್ತಿಲ್ಲವೇ? ಕಾಮಿಗೆ ಸಲೀಸಾಗಿ ಎದೆ ಕೊಟ್ಟವಳ ಎದೆಗಳೀಗ ಬಿರಿಯುತ್ತಿಲ್ಲವೇ? ಬಾಯಾರಿದ ಕಂದನ ತುಟಿ ಒಣಗಿ ಕಿರುಚುತ್ತಿದೆ. ಇದಕ್ಕ್ಯಾರು ಹೊಣೆ? ಬಾಯಾರಿದ ಕಂದನ ತುಟಿ ಒಣಗಿ ಕಿರುಚುತ್ತಿದೆ. ಇದಕ್ಕ್ಯಾರು ಹೊಣೆ? ಗರ್ಭಕ್ಕೆ ವೀರ್ಯವನ್ನು ಹರಿಸಿ ವೀರತ್ವ ಮೆರೆವ ನಿರ್ವೀರ್ಯರಿವರು. ಗರ್ಭಕ್ಕೆ ವೀರ್ಯವನ್ನು ಹರಿಸಿ ವೀರತ್ವ ಮೆರೆವ ನಿರ್ವೀರ್ಯರಿವರು. ಗರ್ಭಕ್ಕೆ ವೀರ್ಯವನ್ನು ಹರಿಸಿ ವೀರತ್ವ ಮೆರೆವ ನಿರ್ವೀರ್ಯರಿವರು. ಸತಿಯಾಗದವಳ ಮತಿ ಕೆಡಿಸೋ ದುರ್ವರ್ತನೆ ಮಿತಿ ಮೀರಿದೆ. ಇದಕ್ಕ್ಯಾರು ಹೊಣೆ? ಸತಿಯಾಗದವಳ ಮತಿ ಕೆಡಿಸೋ ದುರ್ವರ್ತನೆ ಮಿತಿ ಮೀರಿದೆ. ಇದಕ್ಕ್ಯಾರು ಹೊಣೆ? ಬೆಪ್ಪು ಕೂಸಿನ ಅಪ್ಪ ತಾನೆಂದು ಎತ್ತಿಕೊಳ್ಳದ ಧೂರ್ತ ತಾನೆಲ್ಲಿಹನು? ಬೆಪ್ಪು ಕೂಸಿನ ಅಪ್ಪ ತಾನೆಂದು ಒಪ್ಪಿಕೊಳ್ಳದ ಧೂರ್ತ ತಾನೆಲ್ಲಿಹನು?

ತಲೆ ತಗ್ಗಿಸುತ್ತದೆ. ಇದಕ್ಕೆ ಯಾರು ಹೊಣೆ? ಜಗದಿ ಕಾಮ ಕುರುಡಾಗಿದೆ ಬಿಡು ಆರಾಧ್ಯೆ ಮಾನವೀಯತೆಯಲ್ಲ. ಜಗದಿ ಕಾಮ ಕುರುಡಾಗಿದೆ ಬಿಡು ಆರಾಧ್ಯೆ ಮಾನವೀಯತೆಯಲ್ಲ. ತನ್ನ ಕರುಳ ಕುಡಿಯನೇ ದಾಟಿ ಬಿಡುವ ಕ್ರೌರ್ಯವಿದೆ. ಇದಕ್ಕೆ ಯಾರು ಹೊಣೆ? ತನ್ನ ಕರುಳ ಕುಡಿಯನೇ

ಪ್ರಕ್ಷುಬ್ಧವಾಗುತ್ತದೆ. ಒಮ್ಮೊಮ್ಮೆ ನಿಶಬ್ದ ಕಡಲೂ ಪ್ರಕ್ಷುಬ್ಧವಾಗುತ್ತದೆ. ಒಮ್ಮೊಮ್ಮೆ ಅಸಹನೆ ಕಂಬನಿಯಾಗಿ ಸುರಿಯುತ್ತದೆ. ಒಮ್ಮೊಮ್ಮೆ ಅಸಹನೆ ಕಂಬನಿಯಾಗಿ ಸುರಿಯುತ್ತದೆ. ಒಮ್ಮೊಮ್ಮೆ ಭೂಯ ಒಡಲಲ್ಲೂ ಜ್ವಾಲಾಮುಖಿ ಅಡಗಿರುತ್ತದೆ. ಒಮ್ಮೊಮ್ಮೆ ಭೂಯ ಒಡಲಲ್ಲೂ ಜ್ವಾಲಾಮುಖಿ ಅಡಗಿರುತ್ತದೆ. ಒಮ್ಮೊಮ್ಮೆ ನಗುವಿನ ಅಂತರಾಳದಲ್ಲೂ ನೋವಿರುತ್ತದೆ. ಒಮ್ಮೊಮ್ಮೆ ನಗುವಿನ ಅಂತರಾಳದಲ್ಲೂ ನೋವಿರುತ್ತದೆ. ಒಮ್ಮೊಮ್ಮೆ ಮಂಜಿನ ಮೋಡದಿ ಘರ್ಷಣೆಯ ಕಾವಿರುವುದಿಲ್ಲವೇ? ಮಂಜಿನ ಮೋಡದಿ ಘರ್ಷಣೆಯ ಕಾವಿರುವುದಿಲ್ಲದೆ ಮಂಜಿನ ಮೋಡದಿ ಘರ್ಷಣೆಯ ಕಾವಿರುವುದಿಲ್ಲವೇ? ಮಂಜಿನ ಮೋಡದಿ ಘರ್ಷಣೆಯ ಕಾವಿರುವುದಿಲ್ಲವೇ? ಮಾತು ಮಾತನೆ ಮತಿಸಿ ಸಿಡಿದೇಳುತ್ತದೆ ಒಮ್ಮೊಮ್ಮೆ. ಮಾತು ಮಾತನೆ ಮತಿಸಿ ಸಿಡಿದೇಳುತ್ತದೆ ಒಮ್ಮೊಮ್ಮೆ. ದುತ್ತೆಂದು ಚಂಡಮಾರುತ ಬೀಸುವುದು ಎಲ್ಲಿಂದಲೂ? ದುತ್ತೆಂದು ಚಂಡಮಾರುತ ಬೀಸುವುದು ಎಲ್ಲಿಂದಲೂ? ಸದ್ಭಾವನೆಯೂ ಕಠೋರವಾಗುತ್ತದೆ ಒಮ್ಮೊಮ್ಮೆ. ಸದ್ಭಾವನೆಯೂ ಕಠೋರವಾಗುತ್ತದೆ ಒಮ್ಮೊಮ್ಮೆ. ನೆಮ್ಮದಿಯ ಬದುಕಿಗೆ ಸಹನೆಯೇ ಮೂಲ ಆರಾಧ್ಯೆ. ನೆಮ್ಮದಿಯ ಬದುಕಿಗೆ ಸಹನೆಯೇ ಮೂಲ ಆರಾಧ್ಯೆ. ಆದರೂ ಕೋಪ ಸರ್ವನಾಶಕ್ಕೆ ಇಳಿಯುತ್ತದೆ ಒಮ್ಮೊಮ್ಮೆ. ಆದರೂ ಕೋಪ ಸರ್ವನಾಶಕ್ಕೆ

ನನ್ನೂರಲ್ಲಿ ಮಳೆಯಾಗಿದೆ, ನೆಲ ಹಸಿರುಟ್ಟು ನಲಿಯುತ್ತಿದೆ ಗೆಳತಿ. ನನ್ನೂರಲ್ಲಿ ಮಳೆಯಾಗಿದೆ, ನೆಲ ಹಸಿರುಟ್ಟು ನಲಿಯುತ್ತಿದೆ ಗೆಳತಿ. ಪಕ್ಕದೂರಲ್ಲಿ ಮಳೆಯಾಗದೆ ಹಸಿರು ಕಳಚಿ ನಲುಗುತ್ತಿದೆ ಗೆಳತಿ. ಪಕ್ಕದೂರಲ್ಲಿ ಮಳೆಯಾಗದೆ ಹಸಿರು ಕಳಚಿ ನಲುಗುತ್ತಿದೆ ಗೆಳತಿ. ವಸಂತದ ಕೋಗಿಲೆ ಕೂಗಿದೆ ಇಲ್ಲಿ ಹೊಸ ಹುರುಪಿನಲ್ಲಿ ನಲಿದು. ವಸಂತದ ಕೋಗಿಲೆ ಕೂಗಿದೆ ಇಲ್ಲಿ ಹೊಸ ಹುರುಪಿನಲ್ಲಿ ನಲಿದು. ಹಸಿವಿನಲ್ಲಿ ತಲ್ಲಣಿಸಿ ಅಲ್ಲಿ ಮಕ್ಕಳೊಡಲು ಮರುಗುತ್ತಿದೆ ಗೆಳತಿ. ಹಸಿವಿನಲ್ಲಿ ತಲ್ಲಣಿಸಿ ಅಲ್ಲಿ ಮಕ್ಕಳೊಡಲು ಮರುಗುತ್ತಿದೆ ಗೆಳತಿ. ಗಿಳಿವಿಂಡು ಹಾರಿ ಹೋಗುತ್ತಿದೆ ತಿಂದು ಫಲವನ್ನು ಅಲ್ಲೆಸೆಯುತ್ತಿದೆ. ಗಿಳಿವಿಂಡು ಹಾರಿ ಹೋಗುತ್ತಿದೆ ತಿಂದು ಫಲವನ್ನು ಅಲ್ಲೆಸೆಯುತ್ತಿದೆ. ತಿನ್ನಲು ಹುಳು ಉಪ್ಪಟಿ ಇಲ್ಲದ ಬರಡು ಕನವರಿಸುತ್ತಿದೆ ಗೆಳತಿ. ತಿನ್ನಲು ಹುಳು ಉಪ್ಪಟಿ ಇಲ್ಲದ ಬರಡು ಕನವರಿಸುತ್ತಿದೆ ಗೆಳತಿ. ಭರದ ಬಿಸಿಲಿಗೆ ಒಣಗಿದ ಮರ ಮತಿಸಿ ಕಿಚ್ಚು ಹರಡಿದೆ ಧರೆಗೆ. ಭರದ ಬಿಸಿಲಿಗೆ ಒಣಗಿದ ಮರ

ಒಂದೇ ಧರಣಿಯ ಎರಡು ಭಿನ್ನತೆ ನಾಳೆ ಹಸ್ತಾಂತರವಾಗಲಿದೆ. ಒಂದೇ ಧರಣಿಯ ಎರಡು ಭಿನ್ನತೆ ನಾಳೆ ಹಸ್ತಾಂತರವಾಗಲಿದೆ. ಆರಾಧ್ಯೆಯಲ್ಲಿ ಬೇಡೋಣ ಪಕ್ಕದೂರು ಬಡಕಲಾಗಿದೆ ಗೆಳತಿ. ಆರಾಧ್ಯೆಯಲ್ಲಿ ಬೇಡೋಣ ಪಕ್ಕದೂರು ಬಡಕಲಾಗಿದೆ ಗೆಳತಿ.

ಕೇವಲ ಜ್ಞಾನಿಯಾಗಿ ನೀನು ಲೋಕಸಂಚಾರಿಯಾದೆ ಗೌತಮ್ಮ. ಕೇವಲ ಜ್ಞಾನಿಯಾಗಿ ನೀನು ಲೋಕಸಂಚಾರಿಯಾದೆ ಗೌತಮ್ಮ. ಕೇವಲ ಹೆಣ್ಣಾಗಿ ನಾನು ಅಂತಃಪುರದಿ ನಿಶಾಚರಿಯಾದೆ ಗೌತಮ್ಮ. ಕೇವಲ ಹೆಣ್ಣಾಗಿ ನಾನು ಅಂತಃಪುರದಿ ನಿಶಾಚರಿಯಾದೆ.

ಜಗದ ಜನರ ಕೈ ಹಿಡಿಯಲೆಂದು ನೀ ಮಹಾ ತಪಸ್ವಿಯಾದೆ ಗೌತಮ್ಮ. ಜಗದ ಜನರ ಕೈ ಹಿಡಿಯಲೆಂದು ನೀ ಮಹಾ ತಪಸ್ವಿಯಾದೆ ಗೌತಮ್ಮ. ನನ್ನಾಸೆಯೇ ನೀನಾಗಿದ್ದೆ, ನಿನ್ನದೇ ಧ್ಯಾನದಲ್ಲಿ ಚಿರವಿರಹಿಯಾದೆ. ನನ್ನಾಸೆಯೇ ನೀನಾಗಿದ್ದೆ, ನಿನ್ನದೇ ಧ್ಯಾನದಲ್ಲಿ ಚಿರವಿರಹಿಯಾದೆ. ಆಸೆಯೇ ದುಃಖಕ್ಕೆ ಮೂಲವೆಂದು ನೀ ಚಿರಂಜೀವಿಯಾದೆ ಗೌತಮ್ಮ. ಆಸೆಯೇ ದುಃಖಕ್ಕೆ ಮೂಲವೆಂದು ನೀ ಚಿರಂಜೀವಿಯಾದೆ ಗೌತಮ್ಮ. ನಟ್ಟಿರುಳು ಬಿಟ್ಟು ನಡೆಯಲೆನಿಸಿದರೂ ರಾಹುಲನ ತಾಯಾಗಿ ಉಳಿದೆ. ನಟ್ಟಿರುಳು ಬಿಟ್ಟು ನಡೆಯಲೆನಿಸಿದರೂ ರಾಹುಲನ ತಾಯಾಗಿ ಉಳಿದೆ. ಜಗದೋದ್ಧಾರಕ್ಕೆ ಬುದ್ಧನಾಗಿ ಮಹಾಪರಿತ್ಯಾಗಿಯಾದೆ ಗೌತಮ. ಜಗದೋದ್ಧಾರಕ್ಕೆ ಬದ್ಧನಾಗಿ ಮಹಾಪರಿತ್ಯಾಗಿಯಾದೆ ಗೌತಮ. ಜಗದೋದ್ಧಾರಕ್ಕೆ ಬದ್ಧನಾಗಿ ಮಹಾಪರಿತ್ಯಾಗಿಯಾದೆ ಗೌತಮ. ನೀನಗಲಿದ ಗಳಿಗೆಯಿಂದ ಕಾಲ ನೀರಸವಾಗಿ ಸ್ತಬ್ಧವಾಗಿದೆ. ನೀನಗಲಿದ ಗಳಿಗೆಯಿಂದ ಕಾಲ ನೀರಸವಾಗಿ ಸ್ತಬ್ಧವಾಗಿದೆ. ಈಗವೇ ಕೊಂಡಾಡುವ ಧರ್ಮಚಕ್ರ ಪರಿವರ್ತನೆಯಾದೆ ಗೌತಮ. ಈಗವೇ ಕೊಂಡಾಡುವ ಧರ್ಮಚಕ್ರ ಪರಿವರ್ತನೆಯಾದೆ ಗೌತಮ. ನೀನಗಲಿದ ಇರುಳು ಎಬ್ಬಿಸದ ಸುಖ ನಿದ್ರೆ ನಿನ್ನೊಂದಿಗೇ ಹೊರಟು ಹೋಗಿದೆ. ನೀನಗಲಿದ ಇರುಳು ಎಬ್ಬಿಸದ ಸುಖ ನಿದ್ರೆ ನಿನ್ನೊಂದಿಗೇ ಹೊರಟು ಹೋಗಿದೆ. ಲೋಕವನ್ನು ತಮಂದದಿಂದ ಏಳಿಸಲು ದರ್ಶನಿಯಾದೆ ಗೌತಮ. ಲೋಕವನ್ನು ತಮಂದದಿಂದ ಹೇಳಿಸಲು ದರ್ಶನಿಯಾದೆ ಗೌತಮ. ಆರಾಧ್ಯ ಅಗಲಿದಂದು ಯಶೋಧೆಯ ಹೃದಯದ ಸಹಗಮನವಾಗಿದೆ. ಆರಾಧ್ಯ ಅಗಲಿದಂದು ಯಶೋಧೆಯ ಹೃದಯದ ಸಹಗಮನವಾಗಿದೆ. ಆರಾಧ್ಯ ಅಗಲಿದಂದು ಯಶೋಧೆಯ ಹೃದಯದ ಸಹಗಮನವಾಗಿದೆ. ಸಮ್ಯಕ್ ಜ್ಞಾನದಿ ಲೋಕವನ್ನು ಅಪ್ಪಿದಾಗ ಮತ್ತೆ

ಹಣಕ್ಕಿರುವ ಬೆಲೆ ಸಂಬಂಧಕ್ಕಿಲ್ಲ ಬಿಡು ಆರಾಧ್ಯ. ಹಣಕ್ಕಿರುವ ಬೆಲೆ ಸಂಬಂಧಕ್ಕಿಲ್ಲ ಬಿಡು ಆರಾಧ್ಯ. ಹೆಣಕ್ಕಿರುವ ಶೃಂಗಾರ ಸಜೀವಕ್ಕಿಲ್ಲ ಬಿಡು ಆರಾಧ್ಯ. ಹೆಣಕ್ಕಿರುವ ಶೃಂಗಾರ ಸಜೀವಕ್ಕಿಲ್ಲ ಬಿಡು ಆರಾಧ್ಯ. ಸತ್ಯ ಹರಿಶ್ಚಂದ್ರನಿಗೆ ಎಲ್ಲ ಕಾಲಕ್ಕೂ ವನವಾಸವೇ. ಸತ್ಯ ಹರಿಶ್ಚಂದ್ರನಿಗೆ ಎಲ್ಲ ಕಾಲಕ್ಕೂ ವನವಾಸವೇ. ಸುಳ್ಳಿಗಿರುವ ಸುಪ್ಪತ್ತಿಗೆ ಸತ್ಯಕ್ಕಿಲ್ಲ ಬಿಡು ಆರಾಧ್ಯ. ಸುಳ್ಳಿಗಿರುವ ಸುಪ್ಪತ್ತಿಗೆ ಸತ್ಯಕ್ಕಿಲ್ಲ ಬಿಡು ಆರಾಧ್ಯ. ಬಸವ ಗಾಂಧಿ ಯೇಸುವನ್ನು ಶಿಲುಬೆಗೇರಿಸಿ ಕುಳಿತಿದ್ದೇವೆ. ಬಸವ ಗಾಂಧಿ ಯೇಸುವನ್ನು ಶಿಲುಬೆಗೇರಿಸಿ ಕುಳಿತಿದ್ದೇವೆ. ಭ್ರಷ್ಟತೆಗಿರುವ ಆಯಸ್ಸು ಪ್ರಾಮಾಣಿಕತೆಗಿಲ್ಲ ಬಿಡು ಆರಾಧ್ಯ. ಭ್ರಷ್ಟತೆಗಿರುವ ಆಯಸ್ಸು ಪ್ರಾಮಾಣಿಕತೆಗಿಲ್ಲ ಬಿಡು ಆರಾಧ್ಯ. ಸೀತೆ ಪುನೀತಿಯರನ್ನು ಸಮಾಜದಿಂದ ಬಹಿಷ್ಕರಿಸಿದ್ದೇವೆ. ಸೀತೆ ಪುನೀತಿಯರನ್ನು ಸಮಾಜದಿಂದ ಬಹಿಷ್ಕರಿಸಿದ್ದೇವೆ. ಅನೈತಿಕತೆಗಿರುವ ರಕ್ಷಣೆ ನೈತಿಕತೆಗಿಲ್ಲ ಬಿಡು ಆರಾಧ್ಯ. ಅನೈತಿಕತೆಗಿರುವ ರಕ್ಷಣೆ ನೈತಿಕತೆಗಿಲ್ಲ ಬಿಡು ಆರಾಧ್ಯ. ಕಾಲಗಳೇ ಉರುಳಿದರೂ ಕಣ್ಣ ಮುಂದಿನ ಕತ್ತಲು ಹಾಗೇ ಇದೆ. ಕಾಲಗಳೇ ಉರುಳಿದರೂ ಕಣ್ಣ ಮುಂದಿನ ಕತ್ತಲು ಹಾಗೇ ಇದೆ. ತಮಂದತೆಗಿರುವ ಬಲ ಬೆಳಕಿಗಿಲ್ಲ ಬಿಡು ಆರಾಧ್ಯ. ತಮಂದತೆಗಿರುವ ಬಲ ಬೆಳಕಿಗಿಲ್ಲ.

ಬೇಡಿಗಳ ಕಳಚಿ ಕನಸುಗಳ ತೂರಿದ್ದೇನೆ ಕಣೆ, ಬೇಡಿಗಳ ಕಳಚಿ ಕನಸುಗಳ ತೂರಿದ್ದೇನೆ ಕಣೆ, ಗಡಿಯನ್ನು ದಾಟಿ ವಿಚಾರಗಳ ಹರಿಸಿದ್ದೇನೆ ಕಣೆ, ಗಡಿಯನ್ನು ದಾಟಿ ವಿಚಾರಗಳ ಹರಿಸಿದ್ದೇನೆ ಕಣೆ. ಬಯಲಾಗಲು ಹೊರಟಾಗ ಬೇಲಿಯ ಕಸವೇಕೆ, ಬಯಲಾಗಲು ಹೊರಟಾಗ ಬೇಲಿಯ ಕಸವೇಕೆ, ಬಂಧನಗಳ ಕಡಿವಾಣವನ್ನು ಕಳಚಿದ್ದೇನೆ ಕಣೆ, ಬಂಧನಗಳ ಕಡಿವಾಣವನ್ನು ಕಳಚಿದ್ದೇನೆ ಕಣೆ. ಗೋಮುಖ ವ್ಯಾಘ್ರಗಳ ಉದರ ಸೀಳಿದ್ದೇನೆ, ಗೋಮುಖ ವ್ಯಾಘ್ರಗಳ ಉದರ ಸೀಳಿದ್ದೇನೆ. ಶೋಷಣೆಗೆ ಉರಿವ ಕೊಳ್ಳಿ ಇಟ್ಟಿದ್ದೇನೆ ಕಣೆ, ಶೋಷಣೆಗೆ ಉರಿವ ಕೊಳ್ಳಿ ಇಟ್ಟಿದ್ದೇನೆ ಕಣೆ. ಸೌಂದರ್ಯ ಬಣ್ಣಿಸುವ ಸೋಗಿನ ಕೂಪಗಳು, ಕತ್ತಲಲ್ಲೂ ಪಂಜು ಹಿಡಿದು ನಡೆದಿದ್ದೇನೆ ಕಣೆ. ಸೌಂದರ್ಯ ಬಣ್ಣಿಸುವ ಸೋಗಿನ ಕೂಪಗಳು, ಕತ್ತಲಲ್ಲೂ ಪಂಜು ಹಿಡಿದು ನಡೆದಿದ್ದೇನೆ ಕಣೆ. ಸೌಂದರ್ಯ ಬಣ್ಣಿಸುವ ಸೋಗಿನ ಕೂಪಗಳು, ಸೌಂದರ್ಯ ಬಣ್ಣಿಸುವ ಸೋಗಿನ ಕೂಪಗಳು, ಕತ್ತಲಲ್ಲೂ ಪಂಜು ಹಿಡಿದು ನಡೆದಿದ್ದೇನೆ ಕಣೆ, ಕತ್ತಲಲ್ಲೂ ಪಂಜು ಹಿಡಿದು ನಡೆದಿದ್ದೇನೆ ಕಣೆ. ಕಾಲ ಉರುಳಿದರೂ ಕಾಣೆಯಾಗದ ದೌರ್ಜನ್ಯ, ಕಾಲ ಉರುಳಿದರೂ ಕಾಣೆಯಾಗದ ದೌರ್ಜನ್ಯ, ಕಾಲಲ್ಲೇ ಹೊಸಕಿ ಬೆಳಕಿನತ್ತ ಸಾಗಿದ್ದೇನೆ ಕಣೆ, ಕಾಲ ಉರುಳಿದರೂ ಕಾಣೆಯಾಗದ ದೌರ್ಜನ್ಯ, ಕಾಲಲ್ಲೇ ಹೊಸಕಿ ಬೆಳಕಿನತ್ತ ಸಾಗಿದ್ದೇನೆ ಕಣೆ. ಎಂದೂ ನಿಲ್ಲದ ಅಸಭ್ಯ ನಡತೆ ಅತ್ಯಾಚಾರಗಳು, ಎಂದೂ ನಿಲ್ಲದ ಅಸಭ್ಯ ನಡತೆ ಅತ್ಯಾಚಾರಗಳು, ಮುಲಾಜಿಲ್ಲದೆ ಮಾನ ಹರಾಜು ಹಾಕಿದ್ದೇನೆ ಕಣೆ, ಮುಲಾಜಿಲ್ಲದೆ ಮಾನ ಹರಾಜು ಹಾಕಿದ್ದೇನೆ ಕಣೆ. ಆರಾಧ್ಯೆ ಸುತ್ತಲೂ ಕೊಳೆಯುವ ಸಂಪ್ರದಾಯಗಳು, ಆರಾಧ್ಯೆ ಸುತ್ತಲೂ ಕೊಳೆಯುವ ಸಂಪ್ರದಾಯಗಳು, ಮುಖವಾಡಗಳನ್ನು ಹರಿದು ದೂರ ತಳ್ಳಿದ್ದೇನೆ ಕಣೆ.

ನಿನ್ನ ನೆನಪುಗಳೇ ತುಂಬಿಕೊಂಡ ಈ ಇರುಳಿಗೆ ನಿದ್ರೆ ಇಲ್ಲ ಸಾಕಿ. ನಿನ್ನ ನೆನಪುಗಳೇ ತುಂಬಿಕೊಂಡ ಈ ಇರುಳಿಗೆ ನಿದ್ರೆ ಇಲ್ಲ ಸಾಕಿ. ಬಯಕೆ ಎಬ್ಬಿಸಿ ಮಾತನಾಡುತ್ತಿವೆ ಕಂಗಳಿಗೆ ನಿದ್ರೆ ಇಲ್ಲ ಸಾಕಿ. ಬಯಕೆ ಎಬ್ಬಿಸಿ ಮಾತನಾಡುತ್ತಿವೆ ಕಂಗಳಿಗೆ ನಿದ್ರೆ ಇಲ್ಲ ಸಾಕಿ. ಹಾಡು ಹಗಲೇ ನಾನು ಕಳೆದು ಹೋಗಿದ್ದೇನೆ ನಿನ್ನ ಕನಸ ಬೀದಿಯಲ್ಲಿ. ಹಾಡು ಹಗಲೇ ನಾನು ಕಳೆದು ಹೋಗಿದ್ದೇನೆ ನಿನ್ನ ಕನಸ ಬೀದಿಯಲ್ಲಿ. ನನ್ನನ್ನು ನಾನು ಹುಡುಕುವ ಬರದಲ್ಲಿ ಭಾವಗಳಿಗೆ ನಿದ್ರೆ ಇಲ್ಲ ಸಾಕಿ. ನನ್ನನ್ನು ನಾನು ಹುಡುಕುವ ಬರದಲ್ಲಿ ಭಾವಗಳಿಗೆ ನಿದ್ರೆ ಇಲ್ಲ ಸಾಕಿ. ಎಷ್ಟು ದೂರ ಕ್ರಮಿಸಿದೆನೋ ಗುರಿ ತಲುಪಲು ನನಗೆ ಸಾಧ್ಯವಾಗಿಲ್ಲ. ಎಷ್ಟು ದೂರ ಕ್ರಮಿಸಿದೆನೋ ಗುರಿ ತಲುಪಲು ನನಗೆ ಸಾಧ್ಯವಾಗಿಲ್ಲ. ನಿತ್ಯ ಕಾಡುವ ದೇಹವು ಬಯಸುವ ಬಯಕೆಗಳಿಗೆ ನಿದ್ರೆ ಇಲ್ಲ ಸಾಕಿ. ನಿತ್ಯ ಕಾಡುವ ದೇಹವು ಬಯಸುವ ಬಯಕೆಗಳಿಗೆ ನಿದ್ರೆ ಇಲ್ಲ ಸಾಕಿ. ಸಾಕು ಬಿಡು ನಿನ್ನ ಸಹವಾಸ ಎಂದು ಕುಳಿತು ಬಿಡೋಣ ಎಂದರೆ ಸಾಧ್ಯವಿಲ್ಲ. ಸಾಕು ಬಿಡು ನಿನ್ನ ಸಹವಾಸ ಎಂದು ಕುಳಿತು ಬಿಡೋಣ ಎಂದರೆ ಸಾಧ್ಯವಿಲ್ಲ. ಆಯಾಸವಿಲ್ಲದೆಯೇ ನಿನ್ನರಸಿದ ಹುಮ್ಮಸ್ಸಿಗೆ ನಿದ್ರೆ ಇಲ್ಲ ಸಾಕಿ. ಆಯಾಸವಿಲ್ಲದೆ ನಿನ್ನರಸಿದ ಹುಮ್ಮಸ್ಸಿಗೆ ನಿದ್ರೆ ಇಲ್ಲ ಸಾಕಿ.

ಸಹವಾಸ ಎಂದು ಕುಳಿತು ಬಿಡೋಣ ಎಂದರೆ ಸಾಧ್ಯವಿಲ್ಲ. ಸಾಕು ಬಿಡು ನಿನ್ನ ಸಹವಾಸ ಎಂದು ಕುಳಿತು ಬಿಡೋಣ ಎಂದರೆ ಸಾಧ್ಯವಿಲ್ಲ. ಆಯಾಸವಿಲ್ಲದೆಯೇ ನಿನ್ನರಸಿದ ಹುಮ್ಮಸ್ಸಿಗೆ ನಿದ್ರೆ ಇಲ್ಲ ಸಾಕಿ. ಆಯಾಸವಿಲ್ಲದೆ ನಿನ್ನರಸಿದ ಹುಮ್ಮಸ್ಸಿಗೆ ನಿದ್ರೆ ಇಲ್ಲ ಸಾಕಿ.